ದಣ್ಣಗಾಡೇರ ಪಶುಪತಿ ಗುಜ್ಜೇಶ್ವರಿ ದಕ್ಷಿಣ ಕಾಲಿ ಸಮಜೇರ ಪಶುಪತಿ ಗುಜ್ಜೆ ಕಾಲಿ ದಕ್ಷಿಣ ಕಾಲಿ ಸಮಜೇರ